ಸಿಂಹಮ ಚಿಂಗಪಾಲಿಸಂ ಗೋಮಾಯುವ ಗೋರು ಸಂದಮುನ ಮತ್ತುಡು ಚೈಜ್ಜುಡು ನೀ ಪದ

ಮೊದಲನ ಕಲಪಿ ಮಹಾದೇವಿ ಸಂರಕ್ಷಿಂಪದಲಂಚುನೋ ಸಂರಕ್ಷಿಂಪನು ಎರುಂಗುನೋ ಎರುಗದೋ ನಾ ಭಾಗ್ಯಮಿಟ್ಲುನ್ನದೋ ಲಗ್ನಂ ವೆಲ್ಲಿ ವಿವಾಹಮಂ ಗದಿಸಿ ಎಲಾರಾಡು ಗೋವಿಂದುಡು ಉದ್ವಿಗ್ನಂ ಬಯ್ಯಡಿ ಮಾನಸಂ.

ವಜ್ಜ ಸುದರ್ಶನ ಯುಧುಡು ವಾಡೇ ಸುರಾಸುರದೆಲ್ಲ ಅಡ್ಡ ಬೈ ವಚ್ಚಿನ ರಾಕ್ಷಸ ವಿವಾಹ ಮುಂದೆ ನಿಪ್ಪವು ನಿನ್ನು ನೀ ಸಚ್ಚರಿತ ಭಾಗ್ಯ.